ಬ್ರಹ್ಮ ಸೃಷ್ಟಿ ಜೇಯು ಬ್ರಹ್ಮಾಂಡ ಮುಲ್ಲಯು ವಿಷ್ಣುವಿನ್ನಿ ಪೆಂಚಿ ವೃದ್ಧಿ ಚೇಯು ಬ್ರಹ್ಮ.

ಪಾಪಕಟೆ ದುಃಖ ಮಿಟಿ ಏತ ರಾಮನ ಭವ ಸಮುದ್ರ ಸುಖದ ನಾವ ಏಕ ರಾಮ ಭವ ಸಮುದ್ರ ಸುಖದ ನಾವ